ಪಾಯಿಂಟ್ ಟೂ ಪರ್ಸೆಂಟ್, ಫಿಮೇಲ್ ಲಿಟರೇಸಿದು 74.6%, ಅರ್ಬನ್ ಲಿಟರೇಸಿದು 88.9%, ರೂರಲ್ ಲಿಟರೇಸಿದು 77.5%. ನಾ ಸಹ ತುಲುಜ ಲೆಖಾನ್ ಸಾಂತಾಳ ಜೋಖಾ ದೊ ಅಡಿಗೆ ತಾಯಮಾ. ತಬೆ ಸಾಂತಾಳಿ ಪಾರ್ಸಿ ಸಂವಿಧಾನ ರೆ ಸೆಲೆದ ಮಾಡಾಂ ರೆನಾ ಸಾವ ಸೆಲೆದ ತಾಯಮ ರೆನಾ ಲೆಖಾ ಜೋಖಾ ದೊ ತುಲುಜ ಲೆಖಾನ್ ಬಾಡಾ ಯಾಮುಗಾ ಜೆ ಹಕಿತ್ ರೆ ಮೇನೆ ಸಂವಿಧಾನ ರೆ ಸಾಂತಾಳಿ ಸೆಲೆದ ತಾಯಮ ಸಾಂತಾಳ ಸಿಕ್ನೆತ್ ಸೆ ಲಿಟರೇಸಿ ರೇಟ್ ದೊ ಅಡಿಗಾನ್ ಗೆ ಬೀಡ್ ಕನಾ. ಹಕಿತ್ ರೆ ಸೆಲೆದ ಮಾಡಾಂ ಆರ್ ಸೆಲೆದ ತಾಯಮ ರೆನಾ ಸಾಂತಾಳ ಸಾಯಕಾಳ ಸಿಕ್ನೆತ್ ಜೋಖಾ ಜುದಿ ಬೊನ್ ನೇಲಾ ನಾ ಬೊನ್ ನೆಲ್ ಯಾಮಾ ಭಾರತ ಸರ್ಕಾರ ರಿಪೋರ್ಟ್ ಲೆಖಾತೆ ನೆಲೋಗ ಕನಾ ಹಕಿತ್ ಮೇನೆ ಸಂವಿಧಾನ ರೆ ಸಾಂತಾಳಿ ಸೆಲೆದ ಮಾಡಾಂ 2001 ಸಾಲ ಮಾನ್ಮಿ ಲೆಖಾ ಲೆಕ್ಕತೆ ನೆಲೋಗ ಕನಾ ಜೆ 47.1% ಸಿಕ್ನೆತ್ ಲೆಕ್ಕತೆ ಸಾಂತಾಳಿ ಕೊ ಲಹಾ ಕನಾ ಮೇನೆ ಸಾಂತಾಳ ಕೊ ಲಿಟರೇಸಿ ರೇಟ್ ಅಬೊ ಅನಾ ಸಾಯಕಾಳ ಲೆಖಾರೆ ಹಕಿತ್ ಮೇನೆ ಸಂವಿಧಾನ ರೆ ಸಾಂತಾಳಿ ಸೆಲೆದ ತಾಯಮ ಹೋಯ ಕನಾ 59%, ಅನಾ ದೊ 2011 ಸಾಲ ರೆನಾ ಮಾನ್ಮಿ ಲೆಖಾ ಹಿಸಾಬ್ ಲೆಕ್ಕತೆ. ᱟᱵᱚ ᱱᱚᱰᱮ ᱟᱥᱤᱱᱟ ᱠᱟᱹᱡ ᱥᱴᱮᱴᱤᱥᱴᱤᱠᱥ ᱵᱚᱱ ᱧᱮᱞᱟ ᱱᱚᱰᱮ ᱠᱚ ᱞᱟᱹᱭᱫᱟ ᱥᱚᱝᱵᱤᱫᱷᱟᱱ ᱨᱮ ᱥᱮᱞᱮᱫᱚ ᱢᱟᱲᱟᱝ ᱱᱮᱥᱱᱮᱞ ᱞᱮᱵᱮᱞ ᱨᱮ ᱥᱟᱱᱛᱟᱲᱤ ᱡᱮᱨᱚᱠᱚᱢ ᱠᱚ ᱥᱮᱪᱮᱫ ᱞᱮᱱᱟ ᱚᱱᱟ ᱠᱟᱹᱡ ᱱᱚᱰᱮ ᱯᱟᱥᱱᱟᱣ ᱠᱟᱛᱮ ᱠᱚ ᱞᱟᱹᱭ ᱠᱟᱫᱟ. ᱳᱵᱷᱟᱨᱚᱞ ᱮᱥᱴᱤ ᱞᱤᱴᱟᱨᱮᱥᱤ ᱠᱚ ᱞᱟᱹᱭᱫᱟ 47.1%, ᱚᱱᱟ ᱫᱚ ᱱᱮᱥᱱᱮᱞ ᱞᱮᱵᱮᱞ ᱨᱮ ᱟᱨ ᱚᱸᱰᱮ ᱠᱚᱲᱟ ᱦᱚᱯᱚᱱ ᱮᱥᱴᱤ ᱞᱤᱴᱟᱨᱮᱥᱤ ᱫᱚ ᱦᱩᱭᱩᱜ ᱠᱟᱱᱟ 57.4%, ᱠᱩᱲᱤ ᱦᱚᱯᱚᱱᱟᱜ ᱫᱚ ᱦᱩᱭᱩᱜ ᱠᱟᱱᱟ 29.2%. ᱱᱚᱰᱮ ᱡᱟᱦᱟᱸ ᱠᱟᱛᱷᱟ ᱞᱟᱹᱭ ᱛᱮ ᱞᱟᱹᱠᱛᱤ ᱢᱮᱱᱟᱜᱼᱟ ᱚᱱᱟ ᱫᱚ ᱦᱩᱭᱩᱜ ᱠᱟᱱᱟ ᱥᱟᱱᱛᱟᱲᱤ ᱠᱚᱣᱟᱜ ᱫᱚ ᱚᱯᱷᱤᱥᱤᱭᱟᱞ ᱱᱮᱥᱱᱮᱞ ᱞᱮᱝᱜᱩᱭᱮᱡᱽ ᱥᱴᱮᱴᱟᱥ ᱩᱱ ᱫᱚ ᱵᱟᱝ ᱛᱟᱦᱮᱸ ᱠᱟᱱᱟ 2001 ᱥᱟᱞ ᱢᱟᱲᱟᱝ ᱫᱚ. ᱚᱱᱟ ᱞᱮᱠᱟᱛᱮ ᱟᱭᱳ ᱟᱲᱟᱝ ᱤᱫᱤ ᱠᱟᱛᱮ ᱚᱱᱠᱟ ᱵᱟᱝ ᱠᱚ ᱵᱟᱪᱷᱟᱣ ᱠᱟᱛᱮ ᱨᱤᱯᱳᱨᱴ ᱵᱟᱠᱚ ᱛᱮᱭᱟᱨ ᱫᱟᱲᱮ ᱠᱟᱣᱫᱟ. ᱢᱮᱱᱠᱷᱟᱱ ᱞᱟᱹᱭ ᱫᱟᱠᱚ ᱟᱯᱷᱴᱟᱨ ᱠᱚᱱᱥᱴᱤᱴᱤᱭᱩᱥᱚᱱᱟᱞ ᱨᱤᱠᱚᱜᱱᱤᱥᱚᱱ ᱚᱯᱷ ᱥᱟᱱᱛᱟᱲᱤ ᱢᱟᱱᱮ ᱮᱠᱚᱨᱰᱤᱝ ᱴᱩ 2011 ᱥᱮᱱᱥᱟᱥ ᱞᱟᱹᱭ ᱫᱟᱠᱚ ᱳᱵᱷᱟᱨ ᱚᱞ ᱞᱤᱴᱟᱨᱮᱥᱤ ᱟᱫᱚ ᱚᱱᱟ ᱫᱚ ᱮᱥᱴᱤ ᱦᱤᱥᱟᱹᱵ ᱛᱮᱠᱚ ᱞᱟᱹᱭ ᱠᱟᱫᱟ ᱟᱨ ᱱᱚᱣᱟ ᱠᱚ ᱞᱟᱹᱭ ᱠᱟᱱᱟ ᱡᱮᱦᱮᱛᱩ ᱥᱟᱱᱛᱟᱲ ᱫᱚ ᱢᱮᱡᱚᱨᱤᱴᱤ ᱮᱥᱴᱤ ᱠᱟᱱᱟ ᱠᱚ ᱚᱱᱟᱛᱮ ᱥᱟᱱᱛᱟᱲᱟᱜ ᱢᱮᱱᱛᱮᱜᱮ ᱱᱚᱣᱟ ᱠᱚ ᱥᱟᱵ ᱮᱫᱟ ᱡᱮ 59.0% ᱠᱟᱱᱟ ᱱᱮᱥᱱᱮᱞ ᱨᱮᱴ ᱚᱯᱷ ᱞᱤᱴᱟᱨᱮᱥᱤ ᱟᱨ ᱠᱚᱲᱟ ᱦᱚᱯᱚᱱ ᱠᱚᱣᱟᱜ ᱫᱚ 68.5% ᱟᱨ ᱠᱩᱲᱤ ᱦᱚᱯᱚᱱ ᱠᱚᱣᱟᱜ ᱨᱮᱴ ᱫᱚ ᱦᱩᱭᱩᱜ ᱠᱟᱱᱟ 49.4%. ᱱᱚᱰᱮ ᱫᱚᱠᱚ ᱞᱟᱹᱭᱫᱟ ᱠᱚᱱᱥᱴᱤᱴᱤᱭᱩᱥᱚᱱᱟᱞ ᱨᱤᱠᱚᱜᱱᱤᱥᱚᱱ ᱦᱩᱭ ᱛᱟᱭᱚᱢ ᱡᱟᱦᱟᱸ ᱫᱚ ᱢᱤᱱᱤᱥᱴᱨᱤ ᱚᱯᱷ ᱴᱨᱟᱭᱵᱮᱞ ᱮᱯᱷᱮᱭᱟᱨᱥ ᱯᱷᱨᱮᱢ ᱳᱣᱟᱨᱠ ᱞᱮᱠᱟᱛᱮ ᱱᱚᱣᱟ ᱠᱚ ᱯᱟᱸᱡᱟ ᱧᱟᱢ ᱠᱟᱫᱟ ᱡᱮ ᱥᱤᱠᱷᱱᱟᱹᱛ ᱨᱮᱱᱟᱜ ᱡᱟᱭᱜᱟᱨᱮ ᱚᱞᱪᱤᱠᱤ ᱯᱟᱥᱱᱟᱣ ᱠᱷᱟᱹᱛᱤᱨᱛᱮ ᱱᱚᱣᱟ ᱥᱟᱱᱛᱟᱲᱤᱛᱮ ᱥᱤᱠᱷᱱᱟᱹᱛ ᱫᱚ ᱟᱹᱰᱤᱛᱮᱫ ᱜᱮ ᱞᱟᱦᱟ ᱦᱮᱡ ᱟᱠᱟᱱᱟ. ᱪᱮᱫ ᱞᱮᱠᱟ ᱞᱟᱦᱟ ᱦᱮᱡ ᱟᱠᱟᱱᱟ? ᱞᱟᱹᱭ ᱫᱟᱠᱚ ᱡᱮ ᱠᱚᱱᱥᱴᱤᱴᱤᱭᱩᱥᱚᱱᱟᱞ ᱨᱤᱠᱚᱜᱱᱤᱥᱚᱱ ᱡᱟᱦᱟᱸ ᱦᱩᱭᱮᱱ ᱛᱟᱵᱚᱱᱟ ᱚᱱᱟ ᱢᱟᱲᱟᱝ ᱟᱨ ᱚᱱᱟ ᱛᱟᱭᱚᱢ ᱱᱟᱜ ᱱᱚᱰᱮ ᱛᱩᱞᱩᱡ ᱟᱠᱟᱫᱟᱠᱚ. ᱞᱟᱹᱭ ᱫᱟᱠᱚ ᱯᱚᱱᱚᱛ ᱥᱮᱢᱞᱮᱫ ᱟᱜ ᱟᱹᱭᱩᱨᱛᱮ ᱯᱚᱪᱷᱤᱢ ᱵᱟᱝᱞᱟ ᱨᱮᱱ ᱥᱟᱱᱛᱟᱲ ᱠᱚᱣᱟᱜ ᱞᱟᱹᱲᱦᱟᱹᱭᱛᱮ 22 ᱰᱤᱥᱮᱢᱵᱚᱨ 2003 ᱦᱤᱞᱳᱜ 92ᱛᱚᱢ ᱥᱚᱝᱵᱤᱫᱷᱟᱱ ᱥᱚᱝᱥᱳᱫᱷᱚᱱᱤ ᱟᱹᱭᱤᱱ ᱞᱮᱠᱟᱛᱮ ᱥᱟᱱᱛᱟᱲᱤ ᱦᱚᱠᱤᱛ ᱢᱮᱱᱮ ᱥᱚᱝᱵᱤᱫᱷᱟᱱ ᱨᱮᱱᱟᱜ 8ᱨ ᱛᱷᱚᱠᱨᱮ ᱡᱚᱠᱷᱚᱱ ᱥᱮᱞᱮᱫ ᱮᱱᱟ ᱩᱱ ᱚᱠᱛᱚᱨᱮ ᱟᱵᱚ ᱱᱚᱣᱟ ᱵᱚᱱ ᱧᱮᱞ ᱮᱫᱟ ᱡᱮ ᱚᱱᱟ ᱢᱟᱲᱟᱝ ᱢᱟᱱᱮ 2001 ᱱᱟᱜ ᱥᱮᱱᱥᱟᱥ ᱨᱮ ᱪᱮᱫ ᱞᱮᱠᱟ ᱛᱟᱦᱮᱸ ᱠᱟᱱᱟ ᱚᱸᱰᱮ ᱠᱚ ᱞᱟᱹᱭ ᱠᱟᱱᱟ ᱳᱵᱷᱟᱨᱚᱞ ᱞᱤᱴᱟᱨᱮᱥᱤ ᱨᱮᱴ ᱱᱚᱣᱟ ᱫᱚ ᱯᱚᱪᱷᱤᱢ ᱵᱟᱝᱞᱟ ᱨᱮᱱᱟᱜ ᱠᱟᱱᱟ ᱡᱮ 42.21% ᱛᱟᱦᱮᱸ ᱠᱟᱱᱟ ᱚᱸᱰᱮ ᱠᱚᱲᱟ ᱦᱚᱯᱚᱱ ᱠᱚᱫᱚ 55.86%, ᱠᱩᱲᱤ ᱦᱚᱯᱚᱱ ᱠᱚᱫᱚ 24.75%. ᱟᱨ 2011 ᱨᱮᱱᱟᱜ ᱥᱮᱱᱥᱟᱥ ᱨᱮᱫᱚ ᱠᱚ ᱢᱮᱢᱮᱱ ᱠᱟᱱᱟ ᱚᱱᱟ ᱟᱯᱷᱴᱟᱨ ᱠᱚᱱᱥᱴᱤᱴᱤᱭᱩᱥᱚᱱᱟᱞ ᱨᱤᱠᱚᱜᱱᱤᱥᱚᱱ ᱚᱯᱷ ᱥᱟᱱᱛᱟᱲᱤ ᱚᱸᱰᱮ ᱫᱚ 57.92%, ᱟᱨ ᱚᱸᱰᱮ ᱫᱚ ᱠᱚᱲᱟ ᱦᱚᱯᱚᱱ ᱫᱚ 66.12%, ᱠᱩᱲᱤ ᱦᱚᱯᱚᱱ ᱫᱚ 43.51%. ᱱᱚᱰᱮ ᱟᱵᱚ ᱵᱚᱱ ᱧᱮᱞ ᱮᱫᱟ ᱡᱮ 8 ᱥᱤᱰᱩᱞ ᱢᱟᱲᱟᱝ ᱡᱟᱦᱟᱸ ᱯᱚᱡᱤᱥᱚᱱ ᱵᱚᱱ ᱧᱮᱞ ᱞᱮᱫᱟ ᱚᱱᱟ ᱠᱷᱚᱱ ᱳᱵᱷᱟᱨᱚᱞ ᱡᱟᱦᱟᱸ ᱟᱵᱚᱣᱟᱜ ᱞᱤᱴᱟᱨᱮᱥᱤ ᱨᱮᱴ ᱚᱱᱟ ᱫᱚ 15.76% ᱚᱱᱟ ᱵᱟᱲᱦᱟᱣ ᱠᱟᱱᱟ ᱟᱨ ᱠᱩᱲᱤ ᱦᱚᱯᱚᱱ ᱠᱚᱣᱟᱜ ᱡᱟᱦᱟᱸᱨᱮ ᱛᱟᱦᱮᱸ ᱠᱟᱱᱟ 24.75%, ᱚᱱᱟ ᱫᱚ ᱯᱨᱟᱭ ᱰᱚᱵᱚᱞ ᱠᱟᱛᱷᱟᱠᱟᱪᱷᱤ ᱦᱮᱡ ᱮᱱᱟ 43.51%. ᱟᱫᱚ ᱱᱚᱜᱼᱚᱭ ᱡᱮ ᱠᱚᱲᱟ ᱦᱚᱯᱚᱱ ᱠᱩᱲᱤ ᱦᱚᱯᱚᱱᱟᱜ ᱥᱤᱠᱷᱱᱟᱹᱛ ᱨᱮᱱᱟᱜ ᱦᱟᱨ ᱱᱩᱱᱟᱹᱜ ᱵᱟᱲᱦᱟᱣ ᱠᱟᱱᱟ ᱱᱚᱣᱟ ᱫᱚ ᱟᱭᱳ ᱟᱲᱟᱝᱛᱮ ᱚᱞᱚᱜ ᱥᱮᱬᱟ ᱨᱮᱱᱟᱜ ᱫᱟᱣ ᱠᱚ ᱧᱟᱢ ᱞᱮᱫ ᱠᱷᱟᱹᱛᱤᱨ ᱜᱮ ᱮᱵᱚᱝ ᱱᱚᱰᱮ ᱞᱟᱹᱭ ᱛᱚᱨᱟ ᱦᱚᱸ ᱞᱟᱹᱠᱛᱤ ᱠᱟᱱᱟ ᱡᱮ ᱚᱞᱪᱤᱠᱤ ᱫᱚ ᱱᱟᱜ ᱠᱷᱟᱡ ᱵᱷᱟᱨᱚᱛ ᱥᱚᱨᱠᱟᱨ ᱦᱚᱸᱭ ᱵᱟᱛᱟᱣ ᱠᱮᱫ ᱛᱟᱵᱚᱱᱟ, ᱨᱟᱡᱡᱚ ᱥᱚᱨᱠᱟᱨ ᱵᱟᱛᱟᱣ ᱠᱟᱫᱟ ᱥᱚᱝᱵᱤᱫᱷᱟᱱ ᱨᱮᱱᱟᱜ 29 ᱥᱟᱵᱠᱞᱚᱡ 1 ᱟᱨᱴᱤᱠᱮᱞ ᱞᱮᱠᱟᱛᱮ ᱟᱫᱚ ᱦᱚᱸᱜᱼᱚ ᱱᱚᱣᱟ ᱠᱷᱟᱹᱛᱤᱨ ᱛᱮᱜᱮ ᱛᱮᱦᱮᱧ ᱟᱵᱚ ᱵᱚᱱ ᱧᱮᱞ ᱮᱫᱟ ᱡᱮ ᱯᱚᱪᱷᱤᱢ ᱵᱟᱝᱞᱟᱨᱮ ᱮᱵᱚᱝ ᱵᱷᱟᱨᱚᱛ ᱫᱤᱥᱚᱢ ᱨᱮᱦᱚᱸ ᱮᱴᱟᱜ ᱟᱹᱫᱤᱵᱟᱹᱥᱤ ᱠᱷᱚᱱ ᱥᱟᱱᱛᱟᱲ ᱟᱹᱫᱤᱵᱟᱹᱥᱤ ᱠᱚᱣᱟᱜ ᱥᱤᱠᱷᱱᱟᱹᱛ ᱨᱮᱱᱟᱜ ᱨᱮᱴ ᱫᱚ ᱠᱟᱹᱡ ᱵᱟᱹᱲᱛᱤ ᱜᱮᱭᱟ, ᱱᱚᱰᱮ ᱟᱵᱚ ᱵᱚᱱ ᱵᱩᱡᱽ ᱧᱟᱢ ᱫᱟᱲᱮᱭᱟᱜ ᱠᱟᱱᱟ ᱚᱱᱟ ᱠᱷᱟᱹᱛᱤᱨ ᱛᱮᱜᱮ ᱛᱮᱦᱮᱧ ᱱᱚᱰᱮ ᱱᱤᱭᱟᱹ ᱠᱟᱛᱷᱟ ᱞᱟᱹᱭ ᱜᱟᱱᱚᱜ ᱠᱟᱱᱟ ᱡᱮ ᱟᱵᱚ